ಕನ್ನಾಗಿ ವಾಕಲ್ದ ಕರಿಬು ಕಲ್ಲುಕಿನಿ ಇಸೈಯಸಿಗೆ ಸೂಡ ನಿಂಗೊಂಬಂ ಜವಾಹರ್ಲಾಲ್ ಕೋಂಬ ಬಾಸಿ ತಾವಿರೇ.

0: 나하룰기 콘질기 더름 따비 리베싱보 아동기 마룹 희점 치타렌제네 따람녹세리 크름제리 나시기 더름다 부드는 락세리 레코드 폰 인 프로그램 나시기 레코드 폰 인 프로그램 다 부즈르리 람다마시기 사나라비 액트레스 소니아 삼쳇 사범가 우네자르가 와리와타이 사나자바 우네드나 와리와타이 사나비리비 제플리나 마이스남
1: ngasi ekoi gi studio se da lengshin dena lai biriba se aina ke ama hydra ga su mayam ne he na khangbira ba mishak amane mapan thong da phajaba khatang da tana manung thong da su adukimatik phajaba yamna friendly oiba mioi amane ngasi ekoi gi studio se da lengshin bidena lai biriba se hanba makte da sonia samjet sabam bo ekoi gi studio se da taram nok jeri
2: mayam bo ekong nun na khurum jeri
1: ngasi ekoi na akoi gi thorum asi da saruk ya binana bagi da makta haizer uba matam da yamna harau harau ne ya birap se masi gi da makta thagat pa phong dok jeri
2: Thank you. Adongi site gi so ingonda contact to biro pai da makta thagachari.
1: Khoyi hauji hauji gi oiba present situations ase gi matang si da lakchinga gi mamang da haidi mamang rom dik tang chalaga haitare ko. So yana he khawrak pada khoyi mairan bi films ase si da chal artist oina yam phajana so acting to bi ki ko. Songgi ek tuna ai isa ba ba yam kap khi haitare ko. Anumai tore ga sum lak pasina mathang manau nai na la aga chal artist oiram badagi lead role lorak pa haitare ko. Urai nungda korongan bada imuinu da hari basing se mayamna hena pamna khraba film ngata ni haizabatare ko adugi matung tarakpada album da gi film da gi myamama kumbira khreba ko aduga home production na puthok pa thongi pabung haitare ko samje cha bam mangul jaus na dum producer so oi ba aduga mahaka bisgupta laishram gana direction pb ba haitare mairan bihai ba film se da best child actor gi award supang bi khre aduga makatarak pada great films manipur gi moina sin ki ba dance competitions so best dancer phang bi khre adugi j films vision academy awards so special mention award phang bi khre adegi best actor of the year so phang bi khre haiza batare alu smaina chal actor mo ram badegi lead role amuk lawrak pa lead role dege mo hause ki liklam tung ila kho hai base sidana mo anau ba character amane hai batare koi no ujeri base hai di look khrabi amagi character ne ba koi no ujeri base shipment lag base he khor padegi hongna character sing sida chuna na bahut na pa kan da kamai kamai na gadi tau bi ki he khor pagi journey dege hause pa base
2: ai je chal artist oi na horok pa ne adui matung da lead role lorok pa de gi di except urai nung na tana ato pa lead role lorok pa sa yam na yam na lang ba yam na kesen na ba adu ma nga ta sai ba hi ro se adu ga hajiki liklam tung ela kho gi film se da di ai je hoi video lukra bi ma sai adui ma thak ta ju ki tang ing ta pa de yam na wa ba adu ma sai ba adu ingon di ano bo ai adui character do adu bo akoi gi direction bi bi ri ba da gyan na hai hajik ti nang gi matured oi bdo utna ba tau sen hai hana di dum ai anga ngori nauri do mayam na dum khangbani na kesan na ba lang ba khat ba la ma dum ma gi character an to oi ba an da gyan na hai nang ki dang handak ti mature oi ra ba ni mature oi do utna ba tau se kho se ha ba gi ai gi atop pa side se utna ba na ra pa ne ba adu ga hoji ki character di ai na am pau experience to dri ba character ne ai no mi ngon da u ba yau khare adu bo ai ngon da di adu bo ba to experience to da mi na ki tang di wa na thokiba aduga sudagya nangi mateng na dungam na badi hotna kare aduga dum makha tarak badi role se makhal makhal lo badi phangi ai de ing tapa boy gera lang boy gera makhal makhal lo ba hore
1: hai ba film na sida zo ko gi best actress ki award am su phangbi ki ba malika akoni ek jaba matam da su yamna ing tapi su ora ga lanje da bi amo oina dung tau ki ba ko acting su yamna phajana tau bi ke do ngarang han ikui kui da bi da hai ta ko gi liklam films and entertainment na khudol tam da na hai ta anan sapam na puthok piba mapuk langon hai ba film si gi isai ani release to tau bi kre ko ado masi film si na karam ba character amuk lora ka dai no ka hai ba se myam na sungka shin na ma ki khangmi ningam gani hai na khanje masi da na karam ba character lora ka dam na hai du kitang tam bio
2: I say hoje matam se kitang ju chin boy ba gi film se yam na su lou dre ba adu bo live up ba da gi hoje ki mapuk langon gi director oi bi re ba ka bi mol phi ba na ma na contact tor pa ne adu da isya mun na di khale kamai to ba film no ko pa no na hang ya ka bi mol na hai se di khoi manipur gi fi sa bi khoi gi yum gi hai di khoi own production adu gum ba puthok pa gi wari ne oi do se lead role se na hai chum na gi dum nu shina ba pa khang sa bi nu shina ba gi wari na ta ba adu na to pa ki ma wari me ama yau ba dagi I say okay do raga di ai jilasu jinna si film si ma di kuma ge haraga I say ya khare ya raga di project to dum lotion gre hojiti adu de di role se adum kamai hai ni yamna chamba nu pi dum khungangi nu pi ma khangne aduga khoi ge in house hai bido pisabi oi raga pi je yon na bohot na ba khoi gi culture se yokhat na bohot na ba khoi own tradition khoi gi own production se yokhat na bohot na ba adugum ba utpa film ma oi doine ba alna ina so ya gi bani aduga haji ikui kui den release store ni dena mayam so sung so so dena kai tai ying bi yo
1: ying draga di kya mu phaja na acting tau ki bage hai ba se kanam tana khang oi ba aduna sonia bu pambi ba miyoi sing na sung so so ma ki ying bi yo hai na tham jage ado mo lamase da changak pa matam da hai jaba tai ko he khorok pa dagi hong na koi yam na pik lingai matam dagi dum changak pa oi bani na school su kana bo hot na ba acting gi si su tau na bo hot na rak pa matam da challenges kha di dum thing na bi ang gani na khan jai ma sigi matang da su kitang pau dam bio
2: si question je dum apong khoding gi hang ba question ne ba ado aina school kari kan matam college kari kan matam da na hoi matam di yam chil le thaba yam chil le har su adu matam dan he na lai ki maram di du matam de di khoi na wa dui je only exam ane di kem ta to responsibility late ba matam de di anga ngori bani na okay ai exam je pass to gadam ne or exam tha gadam ne adu khata ne ba le ram se
1: mer ta na kolam teng lo ka che
2: okay okay
1: nahrul gi khonjil gi phone in program ne ahan ba da dong gi ming amadi le from hana tham bio
3: ai ming je the time from na lari mo ma khale kai
1: marup na ngasi e khoi gi lengshin bir pa ge sa sida kari wa hang hang bining bano
3: khoi gi film line ke no khoi gi bebi shoni ana film line anga kan da gi sokola poje awa nungai kitang ha bio
1: Taga chari ngasi e khoi gi thoramasi da sarup ya bi duna khoi gi thoramasi mapung phan bi bagi da magta akoi gi marup na hang bi rei ba se hojik ta aina dum hang je ki ba wa hang dum ne haiza bata re ko akoi gi awa nungai se kitang share tau bi haina tham bi edo makha ta na dum tham bi
2: hoi hojik ki question som na hang gi du ga dum chap chane re ko awa ba hai se howork pa matam da di angang oi re child artist oi na howork ki bane aduna di da di school tuition adu khatane ba wa ra ki ba hai ba bo hoi manage tau ba hai ba bo adu da di school gi matam tongan ba ma tuition gi matam tongan ba ma du ga vacation da film na biraga loire adumaina dum manage tor tor la eduga college matam si ore hoi college matam da zu dum tokhai tokhai na vacation matam da yum thopira ani aduga namga da film ga loina bi ani ai wa ki bai ba bo family ga time spend to phang da ba ai gi imana bi singa time spend to phang gi da ba aduma ngai re ba atopadi yamna nungai na chat le loina ma laibak phada na loina ma mai pak pangam ki adu bu sum sum sum matam gi matung ni na go hajik ni hen responsibility do to nga responsibility sha gi we ba mala abani na manage to do khara wa ye aduna ha nai na anga ngoi ri kanda leiramba ka heta potential do hauji leiramba ya do yamna puthok pawa ba hai tari sa de gisu ko adu mai ta we adu ga sa ngamna ba budi hot na ga ni khudi mak time manage ta ra ga maram di art ki lambi film ki lambi se so ina pa mo boy bani na adu mai na le
1: hauji hauji so koi gi marup se phd to bi ri bani na hai ba tari ko koi som gi research work me ama ma su tong na ba hot na ba film gi su kai da na ba hot na ba da adu ki mati waram ga ni hai le su tham je ge adu ga hek pik lingai da gi hau na koi na dum ujerak pa tajerak pa matam da su se lyric ta yamna phana horakpa miyo yamasu oiwi mamiro yamasu oiba aduga lyric shishu soidna bahot narakpa matamda kaligumba matamda ai ani makse to age ware na haiba dumaina khanba moment su soi jani makki yaram gani na su khanje ko adumaina khanba tar ga su ninghanna ba leitana haiba tar ko hoji phau ba dum changsin lai ba se si se kari na changsin han bi ba oibi ga daina
2: yam ya we dumaina ai give up tar age to age na khanba se ano give up tar age na khanba se ai college matam phau di ai khan ki de adum college phau di ai gi confidence se yam lai ki ba hai dar isa ne sa da dum ai ngam ni hai la pa do college se hek loi ki ba matam da gi di I say khanjanaba hai bam la eva som da thabak putau ga dra film gi line bu changa dra lai bu pa ga dra research putau ga dra ade gi yum gi mi gi bu khan ga dra sigum ba mayam se la eva adu nai to oge hai bak city atum khal le ado yam na lai ba pha bana ai gi environment gi surrounding se ai imana bi oi ke ra ai gi close ones bu oi ke moina tum ka heta ra ingon da hope ama pi bi ba ado hope se phat ta barom da dina te ko apha barom da ne ba si bau yong na la abani na nangam ni adum tawo kholo nang adum chatha go nang na khanjari ba do adum tawo kholo haira ga ꯃꯣꯏꯅ ꯑꯩꯉꯣꯟꯗ ꯊꯧꯅꯥ ꯑꯗꯨꯝ ꯍꯥꯞꯄꯤꯌꯦꯕ ꯑꯗꯩꯗꯤ ꯑꯩꯅꯁꯨ ꯏꯁꯥꯅ ꯄꯥꯝꯖꯔꯨꯕꯅꯤꯅ ꯍꯣꯏ ꯅꯣꯡꯅꯤꯅꯤꯕꯨꯗꯤ ꯋꯥꯔꯒ ꯑꯩꯁꯦ ꯃꯊꯥ ꯁꯥꯔꯒ ꯀꯞꯄꯒ ꯈꯣꯠꯂ ꯂꯩꯔꯅꯤꯀꯣ ꯕꯠ ꯅꯨꯃꯤꯠ ꯍꯨꯝꯅꯤ ꯁꯨꯕꯗ ꯅꯨꯃꯤꯠ ꯃꯔꯤꯅꯤ ꯁꯨꯕꯗ ꯑꯩ ꯑꯃꯨꯛ ꯑꯩꯒꯤ ꯀꯟꯐꯤꯗꯦꯟꯁꯇꯣ ꯑꯗꯨꯝ ꯍꯜꯂꯛꯀꯅꯤꯕ ꯑꯗꯨꯒ ꯍꯣꯠꯅꯒꯦꯅ ꯈꯜꯂꯦ ꯍꯣꯏ ꯃꯥꯏ ꯄꯥꯛꯄ ꯃꯥꯏ ꯄꯥꯛꯇꯕꯗꯨꯅ ꯑꯃ ꯂꯩꯔꯦꯀꯣ ꯑꯗꯨꯕꯨ ꯑꯩꯅ ꯆꯠꯀꯦꯅ ꯈꯜꯂꯤꯕ ꯂꯝꯕꯤꯗꯨꯗꯗꯤ ꯑꯗꯨꯝ ꯍꯤꯡꯉꯤꯐꯥꯎꯗꯤ ꯑꯗꯨꯝ ꯍꯣꯠꯅꯒꯦꯅ ꯈꯜꯂꯦ
1: ꯑꯩꯈꯣꯏꯒꯤ ꯍꯣꯠꯅꯕ ꯌꯥꯎꯗ꯭ꯔꯒꯗꯤ ꯃꯥꯏ ꯄꯥꯛꯄ ꯍꯥꯏꯕꯁꯦ ꯂꯩꯕ ꯅꯠꯇꯦ ꯍꯥꯏꯖꯔꯤꯕ ꯑꯗꯨꯅ ꯃꯥꯏ ꯄꯥꯛꯀꯅꯤ ꯍꯥꯏꯕꯒꯤ ꯊꯥꯖꯕꯗꯨ ꯑꯩꯈꯣꯏꯗꯁꯨ ꯂꯩꯖꯩ ꯑꯗꯣ ꯃꯈꯥ ꯇꯥꯔꯛꯄꯗ ꯃꯔꯨꯞ ꯁꯣꯅꯤꯌꯥꯗ ꯑꯃꯨꯛ ꯂꯥꯛꯆꯅꯤꯡꯉꯤꯕꯁꯦ ꯍꯧꯖꯤꯛ ꯃꯔꯨꯞ ꯁꯣꯅꯤꯌꯥꯅ ꯇꯧꯕꯤꯔꯤꯕꯁꯤꯡꯁꯦ ꯍꯦꯛ ꯎꯕꯀꯥꯟꯗ ꯃꯔꯨꯞ ꯁꯣꯅꯤꯌꯥꯁꯦ ꯔꯣꯜ ꯃꯣꯗꯦꯜ ꯑꯃ ꯑꯣꯏꯅꯒ ꯂꯧꯖꯕ ꯍꯥꯏ ꯇꯥꯔꯦꯀꯣ ꯁꯣꯅꯤꯌꯥꯁꯤꯅ ꯏꯟꯁꯄꯥꯌꯔ ꯇꯧꯕ ꯊꯃꯣꯏꯗ ꯏꯊꯤꯜꯒ ꯐꯍꯜꯂꯛꯄ ꯀꯌꯥꯃꯁꯨ ꯂꯩꯔꯝꯒꯗꯧꯔꯤꯕꯅꯦꯕꯀꯣ ꯃꯣꯇꯤꯚꯦꯁꯟ ꯄꯤꯕ ꯍꯥꯏꯕ ꯇꯥꯔꯦꯀꯣ ꯃꯈꯣꯏꯅꯒ ꯁꯝꯇꯥꯏꯝꯁ ꯁꯣꯝꯗ ꯃꯦꯁꯦꯖꯀ ꯊꯥꯔꯛꯄ ꯍꯥꯏ ꯇꯥꯔꯦꯀꯣ ꯔꯤꯆ ꯑꯥꯎꯠ ꯇꯧꯔꯛꯄ ꯄꯥꯎ ꯐꯥꯎꯅꯅꯕ ꯍꯣꯠꯅꯔꯛꯄꯁꯨ ꯀꯌꯥꯃ ꯌꯥꯎꯕꯤꯔꯝꯒꯅꯤ ꯈꯟꯖꯩ ꯃꯁꯤ ꯃꯇꯥꯡꯗ ꯈꯤꯇꯪ ꯊꯝꯕꯤꯌꯣ
2: ꯍꯣꯏ ꯑꯗꯨꯝ ꯌꯥꯎꯋꯦ ꯑꯩꯅꯁꯨ ꯑꯗꯨꯝ ꯍꯥꯟꯅ ꯁꯣꯁꯦꯜ ꯃꯦꯗꯤꯌꯥꯗꯁꯨ ꯑꯗꯨꯝ ꯍꯥꯏꯈꯤꯕ ꯑꯦꯅꯤ ꯑꯩꯒꯤ ꯃꯇꯦꯡ ꯄꯥꯝꯃꯒꯗꯤ ꯑꯗꯨꯝ ꯍꯥꯏꯔꯛꯑꯣ ꯈꯣꯠꯂꯣꯅ ꯍꯥꯏꯕ ꯌꯥꯎꯈꯤ ꯑꯗꯨꯗ ꯃꯣꯏ ꯑꯦꯄ꯭ꯔꯣꯁ ꯇꯧꯔꯛꯄ ꯌꯥꯎꯔꯛꯈꯤꯀꯣ ꯍꯥꯏꯗꯤ ꯑꯁꯤ ꯁꯨꯃꯥꯏꯅ ꯃꯦꯅꯦꯖ ꯇꯥꯏꯝ ꯃꯦꯅꯦꯖ ꯀꯃꯥꯏꯅ ꯇꯧꯗꯣꯏꯅꯣ ꯈꯣꯠꯇꯣꯏꯅꯣ ꯍꯥꯏꯗꯤ ꯍꯥꯟꯅꯗꯤ ꯑꯩꯗꯤ ꯃꯦꯅꯦꯖ ꯌꯥꯝ ꯐꯖꯅ ꯇꯧꯔꯝꯕꯒꯤꯅꯤꯀꯣ ꯃꯣꯏꯅ ꯍꯪꯖꯔꯛꯏ ꯑꯩꯗꯨꯁꯨ ꯑꯗꯨꯕꯨ ꯑꯩꯅ ꯑꯦꯛꯖꯦꯛ ꯑꯣꯏꯅ ꯔꯣꯜ ꯃꯣꯗꯦꯜ ꯑꯣꯏꯕꯒ ꯍꯥꯏꯗꯨꯗꯤ ꯑꯩ ꯀꯃꯥꯏꯅ ꯈꯨꯝꯗꯣꯏꯅꯣꯗꯤ ꯈꯪꯗꯦ ꯑꯗꯨꯕꯨ ꯑꯩꯅ ꯊꯦꯡꯅꯕꯗꯁꯨ ꯃꯃꯥ ꯃꯄꯥ ꯑꯣꯏꯕꯁꯤꯡꯅꯀꯣ ꯃꯣꯏꯒꯤ ꯃꯆꯥꯁꯤꯡꯗ ꯀꯩ ꯍꯥꯏꯇꯥꯔꯦ ꯁꯣꯅꯤꯌꯥ ꯅꯪꯗꯧꯅ ꯑꯣꯏꯍꯟꯅꯤꯡꯉꯦ ꯑꯩꯒꯤ ꯏꯆꯥꯁꯦ ꯍꯥꯏꯕꯗꯣ ꯑꯩ ꯌꯥꯝ ꯍꯔꯥꯎꯋꯦ ꯌꯥꯝ ꯅꯨꯡꯁꯤꯕ ꯐꯥꯎꯋꯦ ꯑꯦꯟ ꯑꯗꯨꯅꯁꯨ ꯑꯩꯉꯣꯟꯗ ꯊꯧꯅꯥ ꯍꯥꯞꯄꯕꯨꯗꯤ ꯑꯣꯏꯌꯦꯕ ꯑꯗꯨꯕꯨ ꯑꯩꯅ ꯍꯥꯏꯒꯗꯕ ꯍꯥꯏꯕꯕꯨ ꯑꯩꯅ ꯆꯠꯂꯤꯕ ꯂꯝꯕꯤꯁꯦ ꯈꯣꯡꯀꯥꯞ ꯈꯨꯗꯤꯡꯗꯤ ꯐꯣꯂꯣ ꯇꯧꯕꯗꯤ ꯌꯥꯔꯣꯏ ꯃꯔꯝꯗꯤ ꯃꯤ ꯈꯦꯠꯅꯩꯗꯅ ꯑꯗꯣ ꯑꯩꯁꯨ ꯑꯩꯅ ꯑꯩꯒꯤ ꯁꯥꯏꯠꯇꯒꯤ ꯀꯩꯅꯣꯃꯨꯛ ꯑꯦꯗꯚꯥꯏꯁ ꯑꯃ ꯄꯤꯌꯣ ꯍꯥꯏꯔꯒꯗꯤ ꯑꯩꯅ ꯇꯧꯔꯤꯕ ꯂꯝꯕꯤꯁꯦ ꯁꯣꯏꯔꯦ ꯍꯥꯏꯕꯗꯤ ꯅꯠꯇꯦ ꯑꯗꯨꯕꯨ ꯂꯝꯕꯤ ꯑꯃ ꯈꯛꯇꯪ ꯈꯜꯂꯣ ꯑꯗꯨꯝ ꯍꯥꯏꯅꯤꯡꯉꯦꯕ ꯑꯉꯥꯡ ꯑꯩꯉꯣꯟꯗ ꯁꯨꯝ ꯑꯦꯄ꯭ꯔꯣꯁ ꯇꯧꯔꯛꯄ ꯃꯇꯝꯗ ꯃꯣꯏꯅꯗꯤ ꯑꯃꯁꯨ ꯑꯃꯁꯨ ꯇꯧꯅꯤꯡꯉꯦ ꯆꯦ ꯅꯪꯒꯤ ꯑꯗꯨꯃꯥꯏꯅ ꯑꯃꯁꯨ ꯑꯃꯁꯨ ꯂꯝꯖꯅꯤꯡꯉꯦꯒ ꯍꯥꯏꯕ ꯌꯥꯎꯋꯦꯕ ꯑꯗꯨꯕꯨ ꯑꯩꯒꯤ ꯁꯥꯏꯠꯇꯒꯤ ꯑꯩꯅ ꯐꯠ ꯃꯌꯥꯝ ꯑꯃ ꯂꯝꯕꯤ ꯃꯌꯥꯝ ꯑꯃ ꯂꯝꯖꯜꯂꯨꯔꯒꯁꯨꯀꯣ ꯑꯩꯅ ꯍꯥꯏꯒꯗꯕ ꯍꯥꯏꯕꯕꯨ ꯅꯪꯅ ꯄꯥꯝꯖꯔꯤꯕ ꯂꯥꯏꯟ ꯑꯃꯈꯛ ꯈꯜꯂꯣ ꯄꯦꯟꯇꯤꯡꯕꯨ ꯑꯣꯏꯒꯦꯔ ꯏꯁꯩ ꯁꯛꯄꯕꯨ ꯑꯣꯏꯒꯦꯔ ꯖꯒꯣꯏ ꯁꯥꯕꯕꯨ ꯑꯣꯏꯒꯦꯔ ꯗꯣꯛꯇꯔ ꯏꯟꯖꯤꯅꯤꯌꯔ ꯑꯣꯔ ꯕꯤꯖꯤꯅꯦꯁ ꯑꯗꯨ ꯑꯃꯈꯛꯇꯪꯗ ꯈꯜꯂꯒ ꯑꯗꯨꯝ ꯆꯠꯂꯣ ꯑꯗꯨꯃꯥꯏꯅ ꯍꯥꯏꯅꯤꯡꯉꯦꯕ ꯑꯗꯨꯒ ꯂꯥꯏꯔꯤꯛ ꯍꯥꯏꯔꯒ ꯍꯦꯛꯇ ꯗꯤꯒ꯭ꯔꯤ ꯃꯌꯥꯝ ꯑꯃ ꯇꯥꯟꯁꯤꯜꯂꯒ ꯎꯄꯨꯗ ꯊꯝꯖꯜꯗꯣꯏ ꯁꯔꯨꯛꯀꯣ ꯗꯤꯒ꯭ꯔꯤ ꯁꯔꯇꯤꯐꯤꯀꯦꯠ ꯃꯌꯥꯝ ꯑꯃ ꯄꯥꯏꯁꯤꯜꯂꯒ ꯑꯗꯨꯃꯥꯏꯅ ꯇꯧꯗꯣꯏ ꯁꯔꯨꯛ ꯅꯪꯅ ꯇꯝꯒꯗꯕ ꯆꯥꯡ ꯑꯃꯗ ꯇꯝꯃꯒꯀꯣ ꯃꯥꯒꯤ ꯈꯟꯗꯕꯤꯗ ꯑꯩꯈꯣꯏꯒꯤ ꯀꯩꯅꯣ ꯏꯗꯨꯀꯦꯁꯟꯗꯒꯤ ꯁ꯭ꯀꯨꯜꯗꯒꯤ ꯀꯣꯂꯦꯖꯇꯒꯤ ꯂꯔꯟ ꯇꯧꯕ ꯌꯥꯔꯤꯕ ꯀꯩꯁꯦ ꯀꯩꯅꯣ ꯃꯤ ꯄꯨꯂꯞꯄ ꯃꯇꯝꯗ ꯑꯗꯨꯒꯤ ꯑꯦꯛꯁꯄꯤꯔꯤꯌꯦꯟꯁ ꯑꯗꯒꯤ ꯀꯃ꯭ꯌꯨꯅꯤꯀꯦꯁꯟ ꯂꯦꯚꯦꯜ ꯑꯗꯒꯤꯗꯤ ꯑꯣꯖꯥꯒꯩꯒ ꯀꯃꯥꯏꯅ ꯀꯅꯦꯛ ꯇꯧꯕ ꯑꯦꯟ ꯑꯇꯣꯞꯄ ꯀꯣ ꯀꯔꯤꯀꯨꯂꯔ ꯑꯦꯛꯇꯤꯚꯤꯇꯤꯁ ꯃꯌꯥꯝ ꯌꯥꯎꯕ ꯁꯤꯗꯅ ꯍꯦꯟꯅ ꯐꯣꯀꯁ ꯇꯧꯍꯟꯅꯤꯡꯉꯦꯕ ꯑꯩꯁꯨ ꯁ꯭ꯀꯨꯜ ꯐꯥꯎꯕꯗꯤ ꯀꯣ ꯀꯔꯤꯀꯨꯂꯔ ꯑꯦꯛꯇꯤꯚꯤꯇꯤꯁꯁꯦ ꯌꯥꯝ ꯄꯥꯛꯅ ꯌꯥꯎꯔꯛꯈꯤꯗꯦ ꯕꯤꯀꯣꯁ ꯑꯩꯅ ꯐꯣꯀꯁ ꯇꯧꯔꯤꯁꯦ ꯑꯣꯟꯂꯤ ꯑꯦꯀꯥꯗꯃꯤꯛꯁ ꯂꯥꯏꯔꯤꯛ ꯂꯥꯏꯔꯤꯛ ꯂꯥꯏꯔꯤꯛ ꯍꯥꯏꯅ ꯑꯗꯨꯕꯨ ꯀꯣꯂꯦꯖ ꯃꯇꯝꯗꯒꯤꯗꯤ ꯑꯩꯁꯦ ꯈꯔ ꯒ꯭ꯌꯥꯟ ꯂꯥꯛꯑꯦ ꯍꯥꯏ ꯇꯥꯔꯦꯀꯣ ꯑꯗꯨꯗꯒꯤꯗꯤꯀꯣ ꯑꯇꯣꯞꯄ ꯑꯦꯛꯇꯤꯚꯤꯇꯤꯁ ꯃꯌꯥꯝ ꯌꯥꯎꯔꯛꯑꯦꯕ ꯁꯣ ꯑꯩꯅ ꯏꯟꯁꯄꯥꯌꯔ ꯇꯧꯔꯤꯅꯦ ꯀꯥꯏꯅꯒ ꯑꯩꯅ ꯇꯧꯕ ꯈꯨꯗꯤꯡꯃꯛꯇꯨꯗꯤ ꯀꯩꯁꯨ ꯇꯧꯍꯟꯅꯤꯡꯗꯦꯕ ꯖꯁ ꯑꯃꯈꯛꯇꯪꯗ ꯐꯣꯀꯁ ꯇꯧꯕꯤꯌꯣꯅ ꯍꯥꯏꯖꯅꯤꯡꯉꯦ
1: ꯃꯔꯨꯞꯅ ꯉꯝꯕꯗꯨꯗ ꯍꯥꯏꯗꯤ ꯃꯈꯣꯏꯁꯨ ꯉꯝꯒꯗ꯭ꯔꯥ ꯍꯥꯏꯅ ꯈꯟꯖꯕ ꯀꯌꯥ ꯑꯃꯁꯨ ꯂꯩꯔꯝꯒꯅꯤ ꯈꯟꯖꯩ ꯄꯨꯟꯁꯤꯒꯤ ꯈꯣꯡꯆꯠ ꯍꯥꯏꯕꯁꯦ ꯑꯩ ꯏꯁꯥꯅ ꯑꯗꯨꯝ ꯆꯨꯝꯅ ꯆꯠꯆꯔꯒꯁꯨ ꯅꯣꯡꯃ ꯅꯠꯇ꯭ꯔꯒ ꯅꯣꯡꯃꯗꯤ ꯑꯁꯣꯏꯕ ꯍꯥꯏꯕꯁꯦ ꯑꯩꯈꯣꯏ ꯃꯤꯑꯣꯏꯕ ꯑꯣꯏꯕꯅꯤꯅ ꯌꯥꯎꯔꯛꯀꯗꯕ ꯄꯣꯠꯅꯦꯕꯀꯣ ꯑꯗꯨꯅ ꯑꯁꯤꯒꯨꯝꯕ ꯑꯁꯣꯏꯕ ꯌꯥꯎꯔꯛꯄ ꯍꯥꯏꯕꯁꯦ ꯃꯁꯤꯁꯤꯅ ꯏꯁꯥꯒꯤ ꯄꯨꯟꯁꯤ ꯂꯝꯕꯤꯗ ꯍꯥꯏꯕ ꯇꯥꯔꯦꯀꯣ ꯄꯔꯥ ꯑꯃ ꯑꯣꯏꯅ ꯇꯝꯕꯤꯔꯝꯕꯒꯗꯤ ꯌꯥꯎꯈꯤꯕ ꯌꯥꯎꯕ꯭ꯔ
2: ꯌꯥꯝꯅ ꯌꯥꯎꯋꯦ ꯃꯤꯑꯣꯏꯕ ꯄꯨꯟꯁꯤ ꯈꯨꯗꯤꯡꯃꯛꯇ ꯑꯗꯨꯝ ꯑꯁꯣꯏꯕ ꯍꯥꯏꯁꯤꯗꯤ ꯑꯗꯨꯝ ꯌꯥꯎꯅꯤ ꯑꯦꯟ ꯋꯤ ꯂꯔꯟ ꯐ꯭ꯔꯣꯝ ꯑꯋꯔ ꯃꯤꯁꯇꯦꯛꯁ ꯍꯥꯏꯅꯕꯗꯣ ꯑꯗꯨꯃꯥꯏꯅ ꯑꯗꯣ ꯑꯩꯒꯤꯁꯨ ꯍꯧꯖꯤꯛꯀꯤ ꯑꯗꯨꯃꯥꯏꯅ ꯑꯉꯥꯡ ꯑꯣꯏꯔꯤꯀꯥꯟꯗ ꯑꯩꯈꯣꯏꯒꯤꯗꯤ ꯑꯃꯨꯛ ꯑꯩꯈꯣꯏ ꯏꯃꯨꯡꯁꯦ ꯌꯥꯝꯅ ꯑꯩꯒꯤ ꯏꯗꯨꯀꯦꯁꯟ ꯑꯦꯀꯥꯗꯃꯤꯛꯁꯇ ꯊꯥꯖꯅꯤꯡꯉꯦ ꯍꯥꯏꯔꯒꯁꯨꯀꯣ ꯌꯥꯝ ꯀꯥ ꯍꯦꯟꯅ ꯀꯩ ꯍꯥꯏ ꯇꯥꯔꯦ ꯈꯪꯉꯨꯕ ꯁꯤꯒꯤ ꯂꯝꯕꯤꯁꯤꯗ ꯈꯪꯉꯨꯕꯁꯨ ꯂꯩꯇꯕ ꯑꯗꯨꯅ ꯑꯩꯈꯣꯏ ꯃꯃꯥꯒ ꯕꯕꯥꯒꯗꯗꯤ ꯑꯩꯁꯦ ꯂꯥꯏꯔꯤꯛ ꯌꯥꯝ ꯍꯩꯍꯟꯅꯤꯡꯉꯦ ꯂꯥꯏꯔꯤꯛ ꯇꯧꯍꯟꯅꯤꯡꯉꯦ ꯑꯗꯨꯕꯨ ꯀꯔꯝꯕ ꯂꯝꯕꯤ ꯆꯠꯀꯗꯕꯅꯣ ꯀꯔꯝꯕ ꯁꯕꯖꯦꯛ ꯂꯧꯒꯗꯕꯅꯣ ꯍꯥꯏꯕꯒꯤ ꯃꯇꯦꯡꯗꯨꯗꯤ ꯀꯌꯥ ꯌꯧꯔꯛꯈꯤꯗꯦꯕ ꯃꯣꯏꯅꯁꯨ ꯈꯪꯗꯕ ꯑꯗꯨꯅ ꯑꯩꯁꯨ ꯑꯩꯒꯤ ꯋꯦ ꯑꯃꯗ ꯑꯗꯨꯝ ꯆꯠꯁꯜꯂꯒ ꯁꯕꯖꯦꯛꯁꯦ ꯑꯃꯁꯨ ꯑꯃꯁꯨ ꯈꯪꯅꯤꯡꯕꯒꯤ ꯑꯃꯁꯨ ꯑꯃꯁꯨ ꯄꯨꯛꯅꯧ ꯂꯧꯁꯜꯂꯨꯔꯦꯕ ꯄꯨꯛꯅꯧ ꯂꯧꯁꯜꯂꯨꯔꯕꯅꯤꯅ ꯉꯁꯤꯁꯦ ꯀꯩ ꯍꯥꯏ ꯇꯥꯔꯦ ꯁꯕꯖꯦꯛ ꯑꯃꯗ ꯑꯦꯛꯁꯄꯔꯠ ꯑꯣꯏꯗꯕꯤꯗ ꯁꯕꯖꯦꯛ ꯈꯨꯗꯤꯡꯃꯛꯇ ꯑꯣꯏꯅ ꯈꯔ ꯈꯪꯕꯤꯗꯣ ꯑꯗꯨꯒꯤ ꯐꯤꯕꯝꯗ ꯂꯩꯌꯦꯕ ꯑꯩꯁꯦ ꯁꯣ ꯑꯩꯅ ꯈꯜꯂꯦ ꯑꯁ ꯑꯃꯈꯛꯇꯪꯗ ꯑꯗꯨꯝ ꯈꯟꯖꯔꯝꯃꯒꯗꯤ ꯐꯒꯗꯕꯅꯤꯀꯣ ꯍꯥꯏꯅ ꯈꯜꯂꯦꯕ ꯁꯣ ꯑꯗꯨꯗ ꯃꯤꯁꯇꯦꯛꯅꯦ ꯗꯥꯏꯔꯦꯛꯄꯨꯗꯤ ꯍꯥꯏꯔꯣꯏ ꯕꯠ ꯑꯗꯨꯒꯤ ꯀꯥꯟꯅꯕ ꯑꯃꯁꯨ ꯂꯩ ꯍꯥꯏꯗꯤ ꯈꯤꯖꯤꯛ ꯈꯤꯇꯪ ꯑꯣꯏꯔꯁꯨ ꯈꯪꯍꯧꯕꯒꯤ ꯑꯗꯨ ꯃꯉꯥꯏꯔꯦ
1: ꯃꯔꯛ ꯊꯠꯅ ꯀꯣꯜ ꯑꯃꯨꯛꯇꯪ ꯂꯧꯈꯠꯆꯒꯦ ꯅꯍꯥꯔꯣꯜꯒꯤ ꯈꯣꯟꯖꯦꯜꯒꯤ ꯐꯣꯟ ꯏꯟ ꯄ꯭ꯔꯣꯒ꯭ꯔꯥꯝꯅꯤ ꯃꯔꯨꯞꯀꯤ ꯃꯤꯡꯒ ꯂꯩꯐꯝꯒ ꯑꯍꯥꯟꯕꯗ
3: aina koi nation beba guest ise sonya da hang janing ide se sonya agi oi ba mi jeng da karma personality chen ban pa da yum pan ge xin bi ge ha wang da hang jani
1: masina loi bi bra marop
3: masina ya gan
1: ta ga chiri marop ngase koi gi phone in program gi thorma sida saruk ya bi ba gi da makta koi marop da hang bi bi ba sidi kitang personality ta ni ko adu bu koi gi marop sana to na hang bi ri ba wa hang se koi gi punsi gi khonglo ye ma khan ba se masi se karam ba personality lai ba mi oi na khan ba pam bi ba ge hai ba gi matang se masi am tang tham bi
2: personality ge ha ra ga di hard working person si je dum khal le maran di sina priority ni ko maran di thabak chi laga di atopa canada ba thabak yau de ni ma gi thabak te dum focus ta ni and above that family person oi ba hai di family bu phasan na nung shi ba maram di family nung shi ba hai ze hai wa is family du de yau ka de ni so ai su yau ri ba ne ba aduga nupi de respect ta ba and nupi de na ta dum mi khuni mak te respect ta ba ka moi ba se ba me ka moi ba se ma di maru oi adu mangai ra to padi ka he na lai te
1: ai hak na sai he khor pa kan da hai ze ki ba du ne koi gi ma pan thong da phaja ba ka tang da ta na manung thong da ju adu ki ma tik phaja ba mi oi ma ne hai ba do ma du ma khuji hai ri ba wa hai wa ta sing sin na maru sing na ju thoram se ta bi ba ma tam da sung sa shen ma ki khang bi ram ga ni na khan je maru ma ka ta ra poi na miam gi mang da thok lu ba mi oi ma oi ba ni na maru pu nung shi bi ba mi oi ke ya ma na hwang na thang ga pin na ba hot na bi ra ka ni adu ga maru pu pam da ba mi oi nung shi da ba mi oi sing sin na jing ba haling dana leiriba ne bako masina maram oiraga akhoi gi wakhal da charang na bopokpa tension ga leirakpa se social maki yawram gani na khanje do masigi matang si da di isana kamaina wakhal se leita na leina na ba khot na bi bage ha bagi matang de sukitang thambio
2: hoi se se ai se se gi film gi line si da changje lura matung da maya amna miyam na khangna bi oi ko adu miyam na khangna da ba mi phau da sigi awa ba se loina ma phangi ne ba hadi negativity de mi na yeng sin ba mi na chingtha bahai se chumnagi normal person ama desu dum thopa problem ne ba ado ai gi oi na di ai ngon desu negative head comments bu hai ro ko ne ai ching thaning ba bu yaw rong ga dra ado ma ma ma le ado hoi mar mar ta di mi oi ba mor ba ni na nungai ta ba tan ja ga di awe amu muk mang nga ga pham ba ga awe kai no ai na kai la lo ra ge or ai na si ta ru si bu soi ra bra ne kai khan ja ba ya awe ai tu o si ra ai ma ning hal ra ai je tu bin le chal ra film kum ba bu tu o si ra kai khan ba ya awe ba ado ai nanga sai habido adu mai na sontana khan ba ja no mani ni gi wari kha tang ne ba adum mathang nu mitta loi ka au grani ai na thop ba ma adum ai asi mawa lo de da habido dum khal e ba adu si ja ai nanga sai so habido ai gi surrounding si si am important o e ba mi am pulu bai wa suna te ai circle di am pi ko manga am khatani ko ai na pulli sa adu dai hen ba circle ya khangna jana ba natana yam close oi ba leite adu moin ai se tum chingkhat pi ba hai da so chingtha bina ba cha ma thol asu ai ge moi mari manga le ri sina dum ai se chingkhat pi ba do aduna confidence dum ha pa ga adum move on taw na bo hot na ye ba adu bo sigum ba se engon da thok pa bu di ai na ngam na bo hot na re adu mi atop pa film actor actress bo ai ge ra adu chum na gi normal person bo ai ge ra adu da sigum ba di thok wa ning de chingtha ba and then any negativity pi ba adu ma me am se to ha ning de maram di mi oi ba pun si de ama khatang ne amura khak po pa ne tambangam de khang de khoi ko mathang ma pok lai ba ba khang pon te adu na phajana yam na kai noi na nusi draga su yening draga su yeng bidaba kem hai bidaba ko ai di ai khoi da harm tor pa ga shuna te ba ai khoi da sok han bana te du na tu bin duin lesson bi ba adu tang oi ra ga di khoi gi society yoi ge ra khoi gi lam si de lei ba mi oi pum na mak jaki tang dor ju shanti phang ga ni na khal
1: ado wari shi am nungai na sanari nga sai de ge ko khoi marup ka ado marup na kumbi ki ba film sing de ge marup na pam jaba matek amatang asi akhoi gi thoram asi bu tabiri ba miam gi damak ta matek amatang khudol ta biramo
2: Okay. I say dialogue kumba say hekta kaungal le ba ko kui ra bani na ado ai mairan bi dagi hawra khi bani na mairan bi haiba film se ai class 6 ka ri kan da yauza khi bani adu da sin mate ama yawe ai na mama sa bi ge photo se thu gai ra ga ma pa sa ri ba da photo se ye nga lai ra no haiba gi ma wong ma yam na detail le ado yam na emotional le ba sin ne ado adu ma cha do khatang wen na tham jar ma ge han photo thu gai me sin do to ge ko sigi photo se ye nga no papa papa an sigi photo se ye nga di sung nung nung ai ra ro ye sigi no pi photo se tet pau na de sigi no pi photo se tet ka no thank you
1: yamna tentak na tawraga su akoi gi flashback ta muk chal halaga akoi gi thoram asibu tabi ba myam pumna mak na su mairan we film do muk na hona na ningsing han ba ga chamma ne haize ge maro ado makata rak pada akoi khuna ai sida lairi ba mong ma to wase isana sem do u haiga di karam ba oina sem do pi ga ni
2: ahan mada ꯑꯩꯉꯣꯟꯗ ꯑꯗꯨꯒꯤ ꯄꯥꯋꯔꯁꯦ ꯂꯩꯔꯒꯗꯤꯀꯣ ꯁꯦꯝꯗꯣꯛꯄꯩ ꯄꯥꯋꯔꯁꯦ ꯂꯩꯔꯒꯗꯤ ꯑꯍꯥꯟꯕꯗ ꯑꯦꯖꯨꯀꯦꯁꯟꯒꯤ ꯂꯝꯕꯤꯁꯦ ꯁꯤ ꯌꯥꯝ ꯁꯦꯝꯗꯣꯛꯍꯟꯅꯤꯡꯉꯦ ꯃꯔꯝꯗꯤ ꯑꯩꯅ ꯃꯅꯤꯄꯨꯔꯗ ꯇꯝꯃꯛꯄ ꯃꯇꯝꯗ ꯃꯌꯥꯝ ꯎꯔꯦꯀꯣ ꯑꯍꯣꯕ ꯃꯌꯥꯝ ꯎꯏꯌꯦꯕ ꯑꯗꯨ ꯑꯦꯖꯨꯀꯦꯁꯟꯁꯦ ꯆꯨꯝꯅ ꯑꯩꯈꯣꯏꯒꯤ ꯂꯥꯏꯔꯤꯛ ꯈꯛꯇꯪ ꯇꯝꯕꯤꯗꯕ ꯁ꯭ꯀꯨꯜꯁꯤꯗ ꯑꯇꯣꯞꯄ ꯑꯦꯛꯇꯤꯚꯤꯇꯤꯁ ꯃꯌꯥꯝ ꯍꯥꯞꯄꯒ ꯑꯉꯥꯡꯁꯦ ꯄꯤꯛꯏꯀꯥꯟꯗꯒꯤ ꯈꯔ ꯀꯩꯅꯣ ꯕꯦꯁꯤꯛ ꯅꯣꯂꯦꯖ ꯑꯣꯏꯕ ꯃꯣꯔꯦꯜ ꯑꯣꯏꯕ ꯁꯤꯒꯨꯝꯕꯁꯦ ꯌꯥꯝ ꯇꯝꯍꯟꯅꯤꯡꯉꯦ ꯃꯔꯝꯗꯤ ꯑꯉꯥꯡꯗꯒꯤꯅ ꯁꯦꯝꯒꯠꯂꯛꯀꯗꯣꯏꯁꯦ ꯑꯉꯥꯡꯗꯨꯅ ꯍꯌꯦꯡ ꯋꯥꯏ ꯆꯥꯎꯔꯀꯥꯟꯗ ꯃꯊꯪ ꯃꯊꯪ ꯖꯦꯅꯦꯔꯦꯁꯟ ꯃꯌꯥꯝ ꯑꯃ ꯁꯦꯝꯃꯛꯄ ꯃꯇꯝꯗ ꯁꯣꯁꯥꯏꯇꯤꯁꯦ ꯕꯤꯜꯗ ꯑꯞ ꯇꯧꯔꯛꯀꯗꯣꯏꯅꯦ ꯑꯗꯨꯅ ꯑꯦꯖꯨꯀꯦꯁꯟꯗ ꯌꯥꯝꯅ ꯍꯦꯟꯅ ꯐꯣꯀꯁ ꯇꯧꯍꯟꯅꯤꯡꯉꯦ ꯍꯥꯏ ꯇꯥꯔꯦ ꯑꯗꯨꯗꯒꯤ ꯂꯣꯏꯅꯃꯛ ꯑꯔꯥꯟꯕ ꯑꯆꯨꯝꯕ ꯂꯣꯏꯅꯃꯛ ꯁꯦꯝꯗꯣꯔꯛꯄ ꯉꯝꯃꯛꯀꯗꯣꯏꯅꯦꯕ ꯁꯣ ꯑꯒꯦꯟ ꯑꯦꯖꯨꯀꯦꯁꯟ ꯍꯥꯏꯔꯒ ꯂꯥꯏꯔꯤꯛ ꯀꯨꯝꯕꯒꯤ ꯋꯥꯅꯠꯇꯦꯀꯣ ꯕꯦꯁꯤꯛ ꯅꯣꯂꯦꯖ ꯃꯣꯔꯦꯜ ꯑꯗꯨꯒꯨꯝꯕꯗꯣ ꯌꯥꯝ ꯁꯦꯝꯗꯣꯛꯍꯟꯅꯤꯡꯉꯦ ꯏꯐ ꯑꯩꯉꯣꯟꯗ ꯑꯗꯨꯒꯤ ꯄ꯭ꯂꯦꯠꯐꯣꯝꯗꯣ ꯂꯩꯔꯒꯗꯤꯀꯣ ꯑꯩꯅ ꯆꯦꯟꯖ ꯇꯧꯅꯕ ꯍꯣꯠꯅꯒꯅꯤ ꯑꯗꯣ ꯍꯧꯖꯤꯛꯁꯨ ꯑꯩꯒꯤ ꯄ꯭ꯂꯦꯠꯐꯣꯝ ꯑꯃ ꯂꯩꯖꯔꯤꯕꯅꯤꯅ ꯈꯤꯇꯪ ꯑꯩꯅ ꯑꯋꯦꯔꯅꯦꯁ ꯄꯤꯕ ꯁꯤꯒꯨꯝꯕꯗꯤ ꯑꯗꯨꯝ ꯉꯝꯒꯅꯤ ꯑꯗꯨꯒ ꯁꯣꯁꯥꯏꯇꯤꯗ ꯃꯦꯟꯇꯦꯜ ꯍꯦꯜꯊꯀꯤ ꯃꯇꯥꯡꯗꯁꯨ ꯈꯤꯇꯪ ꯑꯋꯦꯔꯅꯦꯁ ꯄꯤꯅꯕ ꯍꯣꯠꯅꯒꯅꯤ ꯃꯔꯝꯗꯤ ꯑꯩꯅ ꯑꯩꯒꯤ ꯄ꯭ꯂꯦꯠꯐꯣꯝꯁꯦ ꯈꯤꯇꯪ ꯄꯕ꯭ꯂꯤꯛꯅ ꯈꯪꯕꯤꯕ ꯑꯣꯏꯕꯅꯤꯅ ꯑꯩꯅ ꯋꯥ ꯉꯥꯡꯕ ꯃꯇꯝꯗ ꯈꯤꯇꯪ ꯇꯥꯕꯤꯅꯤꯅ ꯈꯜꯂꯦ ꯑꯗꯨꯅ ꯑꯩ ꯃꯇꯝ ꯂꯩꯔꯤꯕ ꯃꯇꯝꯗ ꯈꯤꯇꯪ ꯁꯤꯒꯤ ꯊꯕꯛꯁꯤꯗ ꯈꯤꯇꯪ ꯈꯣꯡ ꯊꯥꯡꯖꯤꯟꯒꯦꯅ ꯈꯜꯂꯦ
1: ꯃꯃꯥꯡꯉꯩꯗꯁꯨ ꯃꯁꯤꯒꯤ ꯑꯦꯋꯦꯔꯅꯦꯁ ꯄꯤꯕꯒꯤ ꯃꯇꯥꯡꯁꯦ ꯑꯩꯈꯣꯏꯅꯁꯨ ꯎꯖꯕ ꯀꯥꯟꯗ ꯏꯟꯁꯇꯥꯒ꯭ꯔꯥꯝꯗ ꯐꯦꯁꯕꯨꯛꯇ ꯌꯥꯝꯅ ꯊꯥꯒꯠꯂꯝꯕꯁꯨ ꯎꯖꯩꯀꯣ ꯑꯗꯨ ꯃꯁꯤ ꯇꯣꯛꯄꯤꯈ꯭ꯔꯤꯕꯁꯦ ꯀꯔꯤꯗꯒꯤ ꯑꯣꯏꯒꯗꯣꯏꯅꯣ
2: ꯑꯦꯋꯦꯔꯅꯦꯁ ꯄꯤꯗ꯭ꯔꯤꯉꯩ ꯃꯇꯝꯗ ꯍꯥꯟꯅ ꯑꯩ ꯍꯥꯟꯅ ꯑꯝꯇ ꯕꯤꯜ ꯑꯞ ꯇꯧꯒꯦ ꯏꯁꯇꯦꯕꯜ ꯑꯝꯇ ꯑꯣꯏꯈꯤꯒꯦꯅ ꯈꯜꯂꯛꯄꯗꯣ ꯑꯗꯨꯒꯤꯅꯦ ꯃꯔꯝꯗꯤ ꯑꯩꯅ ꯏꯁꯇꯦꯕꯜ ꯑꯣꯏꯗ꯭ꯔꯒꯗꯤ ꯃꯤꯉꯣꯟꯗ ꯀꯃꯥꯏꯅ ꯃꯇꯦꯡ ꯄꯥꯡꯉꯨꯅꯤ ꯑꯗꯨꯅ ꯑꯩꯁꯦ ꯈꯤꯇꯪ ꯐꯖꯅ ꯏꯁꯇꯦꯕꯜ ꯑꯣꯏꯈꯤꯒꯦ ꯈꯨꯗꯤꯡꯃꯛ ꯑꯩꯉꯣꯟꯗ ꯊꯣꯛꯏꯕ ꯄ꯭ꯔꯣꯕ꯭ꯂꯦꯝ ꯃꯌꯥꯝꯁꯦ ꯍꯥꯟꯅ ꯐꯖꯅ ꯀꯩ ꯍꯥꯏ ꯇꯥꯔꯦ ꯁꯣꯜꯚ ꯇꯧꯈꯤꯒꯦ ꯑꯦꯟ ꯇꯞꯅ ꯑꯩꯒꯤ ꯁꯥꯏꯠꯇꯒꯤ ꯃꯇꯦꯡ ꯄꯥꯡꯕ ꯌꯥꯕ ꯃꯇꯦꯡ ꯁꯣꯏꯗꯃꯛꯀꯤ ꯄꯥꯡꯉꯛꯀꯅꯤ ꯑꯩꯅ ꯐ꯭ꯌꯨꯆꯔꯗ ꯁꯣꯏꯗꯃꯛꯀꯤ ꯑꯩ ꯀꯤꯅꯣꯝ ꯅꯠꯇ꯭ꯔ ꯑꯩꯒꯤ ꯁꯥꯏꯠꯇꯒꯤꯗꯤ ꯑꯗꯨꯝ ꯇꯧꯔꯛꯀꯅꯤꯅ ꯈꯜꯂꯦ
1: ꯃꯔꯛ ꯆꯠꯅ ꯀꯣꯜ ꯑꯃꯇꯪ ꯂꯧꯈꯠꯆꯒꯦ ꯅꯍꯥꯔꯣꯜꯒꯤ ꯈꯣꯟꯖꯦꯜꯒꯤ ꯐꯣꯟ ꯏꯟ ꯄ꯭ꯔꯣꯒ꯭ꯔꯥꯝꯅꯤ ꯃꯔꯨꯞꯀꯤ ꯃꯤꯡꯒ ꯂꯩꯐꯝꯒ ꯑꯍꯥꯟꯕꯗ ꯊꯝꯕꯤꯌꯣ
4: ꯐꯣꯟ ꯇꯧꯖꯔꯛꯏꯕ ꯑꯩ ꯁꯣꯝꯗꯒꯤ ꯋꯥꯍꯦꯡꯕꯝ ꯇꯣꯝꯄꯣꯛ
1: ꯇꯣꯝꯄꯣꯛ ꯅꯪ ꯉꯁꯤ ꯑꯩꯈꯣꯏꯒꯤ ꯊꯧꯔꯝ ꯑꯁꯤꯗ ꯁꯔꯨꯛ ꯌꯥꯕꯤꯔꯒ ꯑꯩꯈꯣꯏꯒꯤ ꯂꯦꯡꯁꯤꯟꯕꯤꯔꯤꯕ ꯒꯦꯁ ꯑꯁꯤꯗ ꯀꯔꯤ ꯋꯥꯍꯪ ꯍꯪꯕꯤꯅꯤꯡꯕꯅꯣ
4: ꯑꯩꯈꯣꯏꯒꯤ ꯁꯣꯅꯤꯌꯥ ꯁꯝꯖꯦꯠ ꯁꯥꯕꯝꯅ ꯂꯥꯏꯟ ꯑꯇꯣꯞꯄ ꯆꯠꯇꯕꯤꯗ ꯐꯤꯂꯝꯒꯤ ꯏꯟꯗꯁꯇ꯭ꯔꯤꯗ ꯑꯣꯏꯅ ꯈꯣꯡ ꯊꯥꯡꯖꯤꯟꯂꯛꯄꯒꯤ ꯃꯔꯝꯁꯦ ꯇꯪ ꯍꯥꯏꯕꯤꯕ ꯌꯥꯒꯗ꯭ꯔꯥ
1: ꯃꯔꯨꯞꯀꯤ ꯋꯥꯍꯪ ꯑꯁꯤꯃꯛ ꯁꯨꯡꯁꯣꯏ ꯁꯣꯏꯗꯅꯃꯛꯀꯤ ꯂꯦꯡꯁꯤꯟꯕꯤꯔꯤꯕ ꯒꯦꯁ ꯑꯁꯤꯅ ꯄꯥꯎꯈꯨꯝ ꯄꯤꯍꯟꯖꯔꯛꯀꯦ ꯑꯗꯣꯝꯅ ꯁꯔꯨꯛ ꯌꯥꯕꯤꯕꯒꯤꯗꯃꯛꯇ ꯍꯟ ꯍꯟꯅ ꯊꯥꯒꯠꯄ ꯐꯣꯡꯗꯣꯛꯆꯔꯤ ꯃꯔꯨꯞ ꯇꯣꯝꯄꯣꯛꯅ ꯍꯥꯏꯕꯤꯔꯛꯏꯕꯁꯦ ꯑꯩꯈꯣꯏꯒꯤ ꯑꯇꯣꯞ ꯑꯇꯣꯞꯄ ꯂꯝ ꯃꯌꯥꯝ ꯑꯃ ꯂꯩꯔꯤꯅꯦꯕꯀꯣ ꯑꯗꯣ ꯀꯔꯤꯒꯤꯗꯃꯛꯇ ꯑꯦꯛꯇꯤꯡꯒꯤ ꯂꯥꯏꯟꯁꯤꯗ ꯆꯪꯉꯛꯏꯅꯣ ꯍꯥꯏꯕꯁꯦ ꯁꯤꯒꯤ ꯋꯥꯍꯪꯁꯤꯅꯦꯕ ꯑꯩꯈꯣꯏ ꯃꯔꯨꯞ ꯇꯣꯝꯄꯣꯛꯅ ꯍꯪꯕꯤꯔꯤꯕꯁꯦ ꯋꯥꯍꯪꯁꯤꯒꯤ ꯄꯥꯎꯈꯨꯝ ꯑꯃꯇꯪ ꯄꯤꯕꯤꯌꯣ
2: ꯖꯒꯣꯏꯕꯨꯗꯤ ꯌꯥꯝꯅ ꯄꯥꯝꯖꯔꯛꯑꯦ ꯑꯗꯨꯕꯨ ꯖꯒꯣꯏꯗꯒꯤ ꯍꯦꯟꯅ ꯏꯁꯩꯁꯤꯅ ꯍꯦꯟꯅ ꯄꯥꯝꯃꯛꯑꯦꯕ ꯑꯗꯨꯕꯨ ꯂꯥꯏꯕꯛꯇ ꯇꯝꯃꯝꯕ ꯍꯥꯏꯗꯨꯅꯤ ꯏꯁꯩꯁꯤꯗꯤ ꯁꯨꯡꯉꯥꯏ ꯍꯩꯇ꯭ꯔꯦ ꯑꯩꯁꯦ ꯏꯁꯩ ꯍꯩꯇꯕ ꯍꯥꯏꯁꯦ ꯌꯥꯝꯅ ꯍꯩꯇ꯭ꯔꯦ ꯑꯗꯨꯅ ꯐꯤꯂꯝꯒꯤ ꯂꯥꯏꯟꯁꯤꯗ ꯆꯪꯉꯥꯏꯁꯤꯅ ꯑꯩꯗꯤ ꯐꯤꯂꯝꯁꯦ ꯑꯗꯨꯝ ꯄꯥꯝꯖꯩꯌꯦ ꯑꯗꯨꯒ ꯑꯩꯈꯣꯏ ꯕꯕꯥ ꯍꯣꯏꯁꯨ ꯑꯩꯒꯤ ꯐꯦꯃꯤꯂꯤꯁꯦ ꯑꯗꯨꯝ ꯐꯤꯂꯝꯒꯤ ꯂꯥꯏꯟꯗ ꯍꯥꯟꯅꯁꯨ ꯌꯥꯎꯔꯝꯃꯦ ꯑꯗꯨꯒ ꯌꯥꯝꯅ ꯉꯥꯎꯖꯕ ꯍꯥꯏ ꯇꯥꯔꯦ ꯑꯩꯗꯤ ꯐꯤꯂꯝꯁꯦ ꯌꯦꯡꯕꯁꯨ ꯄꯥꯝꯃꯤ ꯑꯗꯨꯗꯤ ꯀꯨꯝꯕꯁꯨ ꯄꯥꯝꯃꯦ ꯑꯗꯨꯅ ꯁꯤꯒꯤ ꯂꯥꯏꯟꯁꯦ ꯌꯥꯝꯅ ꯅꯨꯡꯁꯤꯕ ꯍꯥꯏ ꯇꯥꯔꯦ ꯃꯤ ꯃꯈꯜ ꯃꯈꯜꯅꯤ ꯊꯦꯡꯅꯔꯛꯀꯗꯣꯏꯁꯦ ꯑꯗꯨꯅ ꯌꯥꯝꯅ ꯅꯨꯡꯁꯤꯗꯨꯅ ꯊꯥꯗꯣꯛꯄꯁꯨ ꯉꯝꯃꯣꯏ ꯑꯗꯨꯝꯁꯨ ꯌꯥꯎꯈꯤꯅꯤ ꯑꯗꯨꯅ ꯁꯤꯒꯤ ꯂꯥꯏꯟꯁꯤꯗ ꯆꯪꯁꯤꯟꯖꯔꯛꯄꯅꯤ
1: ꯏꯁꯩ ꯁꯛꯄꯒꯤ ꯃꯇꯥꯡꯁꯦ ꯑꯩꯈꯣꯏꯒꯤ ꯃꯔꯨꯞꯀꯤ ꯌꯨꯇ꯭ꯌꯨꯕ ꯆꯦꯅꯦꯜꯁꯨ ꯂꯩꯕꯅꯤꯅ ꯍꯥꯏ ꯇꯥꯔꯦꯀꯣ ꯚꯤꯗꯤꯑꯣ ꯃꯇꯦꯛ ꯃꯇꯦꯛ ꯁꯨꯝ ꯊꯥꯒꯠꯂꯛꯄ ꯀꯥꯟꯗ ꯑꯗꯨꯗ ꯑꯩꯈꯣꯏꯒꯤ ꯑꯦꯜꯕꯝ ꯑꯃꯒꯤ ꯕꯤꯍꯥꯏꯟ ꯗ ꯁꯤꯟ ꯅꯝꯕꯒꯤ ꯑꯃꯗꯤ ꯎꯖꯈꯤꯕ ꯏꯁꯩ ꯁꯛꯄ ꯁꯥꯕ ꯍꯥꯏ ꯇꯥꯔꯦꯀꯣ ꯑꯗꯨꯒ ꯅꯥꯀꯟꯗꯒꯤ ꯑꯩꯈꯣꯏꯒꯤ ꯁꯣꯅꯤꯌꯥꯒꯤ ꯏꯕꯨꯡꯅ ꯍꯥꯏ ꯇꯥꯔꯦꯀꯣ ꯁ꯭ꯂꯤꯄꯔ ꯂꯪꯉꯛꯄꯗꯣ ꯑꯗꯨꯃꯛꯁꯨ ꯑꯩꯈꯣꯏꯅ ꯑꯗꯨꯝ ꯎꯖꯈꯤꯕꯀꯣ ꯃꯇꯝꯗ ꯌꯥꯝ ꯅꯣꯛꯅꯤꯡꯒꯤ ꯃꯑꯣꯡ ꯃꯇꯧꯗꯣ ꯎꯕꯗ ꯑꯗꯨꯕꯨ ꯄꯤꯊꯣꯔꯛꯇꯕ ꯍꯥꯏꯕꯁꯤꯕꯨ ꯑꯩꯈꯣꯏꯅ ꯁꯦꯝꯕ ꯁꯥꯔꯨꯕ ꯌꯥꯕ ꯅꯠꯇꯕꯅꯤꯅ ꯄꯤꯊꯣꯔꯛꯄ ꯑꯃ ꯌꯥꯎꯗ꯭ꯔꯒꯗꯤ ꯃꯤꯑꯣꯏꯕꯁꯦ ꯀꯔꯤꯃꯇ ꯇꯧꯕ ꯉꯝꯗꯦ ꯍꯥꯏꯕ ꯋꯥꯐꯝꯗꯨꯅꯦꯕ ꯋꯥꯔꯤꯁꯨ ꯌꯥꯝ ꯅꯨꯡꯉꯥꯏ ꯃꯈꯥ ꯆꯠꯊꯖꯔꯛꯄ ꯑꯣꯏꯅ ꯃꯔꯨꯞꯅ ꯃꯩꯔꯥꯟꯕꯤ ꯍꯥꯏꯕ ꯐꯤꯂꯝꯁꯤꯗꯒꯤ ꯑꯦꯛꯇꯤꯡ ꯃꯆꯥ ꯑꯃ ꯇꯧꯕꯤꯈ꯭ꯔꯦ ꯑꯗꯣ ꯃꯈꯥ ꯇꯥꯔꯛꯄꯗꯁꯨ ꯑꯃꯇꯪꯒ ꯈꯨꯗꯣꯜ ꯇꯝꯕꯤꯔꯝꯃꯣ ꯍꯥꯏꯅ ꯊꯝꯖꯒꯦ
2: ꯏꯃꯣꯏꯅꯨ ꯍꯥꯏꯕ ꯐꯤꯂꯝꯁꯤꯗꯒꯤ ꯇꯧꯖꯔꯒꯦ ꯑꯗꯣ ꯏꯃꯣꯏꯅꯨꯁꯤꯁꯨ ꯑꯗꯨꯝ ꯈꯔꯗꯤ ꯀꯨꯏꯔꯕꯅꯤꯅ ꯗꯥꯏꯂꯣꯛꯁꯦ ꯈꯤꯇꯪꯗꯤ ꯁꯣꯏꯕ ꯌꯥꯎꯔꯒꯁꯨ ꯉꯥꯛꯄꯤꯒꯅꯤꯅ ꯈꯜꯂꯦ ꯍꯟꯗꯛꯀꯤꯁꯤꯅ ꯏꯃꯣꯏꯅꯨ ꯇꯨꯗꯒꯤ ꯇꯧꯖꯔꯒꯦ ꯁꯤꯒꯤ ꯁꯤꯟꯁꯦ ꯑꯩꯒꯤ ꯀꯣꯑꯦꯛ ꯇꯧꯃꯤꯟꯅꯈꯤꯕ ꯗꯥꯒꯣꯀꯨꯜꯒ ꯀꯩꯅꯣ ꯇꯧꯈꯤꯕ ꯁꯤꯟꯅꯦ ꯑꯗꯨꯗ ꯍꯩ ꯆꯥꯔ ꯂꯩꯕ ꯍꯥꯏ ꯇꯥꯔꯦꯀꯣ ꯑꯗꯣ ꯗꯥꯏꯂꯣꯛꯁꯤꯕꯨꯗꯤ ꯗꯥꯒꯣꯀꯨꯜꯒ ꯑꯗꯨꯝ ꯄꯤꯅꯕ ꯗꯥꯏꯂꯣꯛꯅꯦꯕ ꯑꯗꯨ ꯑꯣꯏꯔꯒꯁꯨ ꯑꯩꯅ ꯑꯗꯨꯝ ꯇꯧꯁꯟꯖꯔꯛꯑꯒꯦ ꯑꯩꯁꯦ ꯍꯩ ꯆꯥꯔꯤꯅ ꯈꯜꯂꯁꯦ
1: ꯈꯟꯖꯔꯦ
2: ꯗꯥꯒꯣꯀꯨꯜ ꯂꯥꯛꯑꯦ ꯃꯥꯅ ꯍꯩ ꯄꯤꯔꯛꯑꯦ ꯑꯥꯗ ꯂꯪꯊꯣꯛꯈ꯭ꯔꯣ ꯃꯤꯅ ꯇꯞꯄꯗꯗꯤ ꯅꯪꯅ ꯀꯩꯒꯤ ꯆꯩꯔꯛꯏꯕ ಅದುಗನೆ ಇಚೇನ ವಾಂಧಗೈನೋ ಇಬ ಅದೇದಾಗು ಕುಲ್ನಗಾಂಗ ಅನಿಕ ಇಕಾಯಿದ್ರ ಖೋದ್ರಾನ ಐನ ಕಮಾಯ್ ಖಂಗ್ದೈನೋ ಖೊಮ್ನಮ್ ಕೋಕ್ತ್ರಿಕಾಂದ ನಂಗ ಲೋಬಿರಗ ಥ್ಯಾಂಕ್ ಯು
1: ಮತಾಂಗಸಿಮಕ್ಷಿ ಯಾಮ್ನ ವೈರಲ್ ಚೆಕ್ಕಿ ಬಾಯ್ತಾರಕ ಅಕೊಯ್ನ ತಾವ ಮತಂದಸು ಯಾಮ್ನ ಫನಿ ಓರೆಗೆ ಯಾಮ್ನ ನುಂಗಾಯ್ಕಿಬ ಮೊಮೆನ ಮದಿ ಓಯ್ಕಿ ಅದು ಅಕೊಯ್ಗಿ ಮಣಿಪುರ್ಗೆ ಫಿಲ್ಮ್ ಕೆ ಆಮ ಅಚೌ ಅಚೌಬ ನ್ಯಾಷನಲ್ ಅಮದಿ ಇಂಟರ್ನ್ಯಾಷನಲ್ಗಿ ಥಾಕ್ ತಪೌಬ ಯೌರಗ ಅಕೊಯ್ಗೆ ಅವಾರ್ಡ್ ಕೆ ಆಮಸು ಫಂಗಪಸ್ ಲೈಕ್ರೆ ಇಕುಯ್ ಕುಯ್ದಬಿದ ಇಚೆ ಲಕ್ಷ್ಮಿ ಪ್ರಿಯಾನ ಪುಥೋಪಿಬ ಭುಂ ಹೈಬ ಫಿಲ್ಮ್ದ ಅದುಸು ಯಾಮ್ನ ಮಗುನ್ ಲೈಬ ಅಮ ಓಯ್ಬನ ಅಕೊಯ್ಗೆ ಬಫ್ತಾ ಅವಾರ್ಡ್ ಪೌಬ ಫಂಗಇಬನೆಬಕ ಅದುನ ಮಣಿಪುರ್ಗೆ ಫೀಚರ್ ಫಿಲ್ಮ್ ಮ್ಯಾಮಸೆ ಸಿಸೆ ತುಂಗ್ದ ಕದಾಯ್ ಪೌಬ ಯೌನಗದಿ ಪೂಬ ಯಾಯ್ ಹೈಬಗಿ ಅಸಾಗದಿ ಲೈಬಿಬಗಿ ಮರುಪ್ತ
2: ಹೌಜಿಕ್ಸಿ ತಪ್ ತಪ್ ನ ಮಣಿಪುರ ಫಿಲ್ಮ್ ಸಿಂಗ್ ಗ್ರೋತ್ ಯಾಮ್ ಲಾಯೆ ಗ್ರೋತ್ ಲಾಗ್ಪಸೆ ಹೌಜಿಕಿ ಸೋಮ್ನ ಹೈಬಿಗಿ ಬ ಬೋಂಗ್ದೊ ಅದುಮ್ ಅವಾರ್ಡ್ ಫಂಗ್ದನ ಮಯಾಮ್ನ ಖಂಗ್ನಬ ಫಿಲ್ಮ್ ಅಮ ಓಯ್ರಿನೆಬ ಅದು ಹೌಜಿಕಿ ಫಿಲ್ಮ್ ಸಿನ ಗಮ್ಮಗದಿ ಅಕೊಯ್ ಮಣಿಪುರದ ಪೊಟೆನ್ಶಿಯಲ್ ಲೈ ಹೈಬದು ಉತ್ಲಿಬನೆಬ ಅದುನ ಲೈರಿಬ ಡಿರೆಕ್ಟರ್ ಪ್ರೊಡ್ಯೂಸರ್ ಸ್ಟೋರಿ ರೈಟರ್ ಮ್ಯಾಮ್ಸೆ ಕಿತಂಗ್ ಅದುಗೆ ಲೆವೆಲ್ದುದ ಓಕೆ ಮೊಯ್ನ ಗಮ್ಮಗದಿ ಅಕೊಯ್ಸು ಗಮ್ನಿ ಕೋ ಹೈಬಗಿ ವಕಲ್ಲೋನ್ಸೆ ಲೈಹನಿಂಗೆ ಅದು ಲೈರಗ ಪುಥೋಹನಿಂಗೆಬ ಸುಮ್ನತಗಿ ಅಕೊಯ್ ಮಾರ್ಕೆಟ್ಗೆ ಖತಂಗ್ ಖಂದಬಿದ ಅಕೊಯ್ಗೆ ಮಣಿಪುರ್ಗೆ ಆಡಿಯನ್ಸೆ ಖತಂಗ್ ಖಂದಬಿದ ಅತೊಪ್ಪ ಸ್ಟೋರಿ ಲೈನ್ ಖರ ಪುಥೋಹನಿಂಗೆ ಮರಂದಿ ಇಫ್ ಅಕೊಯ್ನ ಮಣಿಪುರ್ ಆಡಿಯನ್ಸ್ಗೆ ಖ ಖನ್ಬ ಆ್ಯಂಡ್ ದೆನ್ ಮಣಿಪುರ್ಗೆ ಓಕೆ ಸಿಗಿ ಯೂಟ್ಯೂಬ್ ಚಾನಲ್ಸಿದ ಥಗತ್ನಬ ಸಿಗಿ ಪ್ಲಾಟ್ಫಾರ್ಮ್ಸಿದ ಥಗಲಗ ಸೇಲ್ ತಾನಹುನಬ ಖತಂಗ್ ಖಲ್ಲಗದಿ ಸ್ಟೋರಿ ಲೈನ್ಸೆ ಅಮ ಖತಂಗ್ದ ಲೋಯ್ ಚಕ್ಕಿದೊರೆಬ ಅಂದಿ ಫಿಲ್ಮ್ಗೆ ಕಹೆತಾರೆ ಖಿತಂಗ್ ಕ್ಲಾಸ್ ಲೈನ ನಂಬ ಪ್ರೊಫೆಷನಲ್ ಓಯ್ನ ನಂಬದು ಕಿತಂಗ್ ವಾಟ್ಲಕ್ಕನಿಬ ಅದುಮ್ ಚುಮ್ನ ಹೀರೋ ಹೀರೋಯಿನ್ ಹಾಪ್ಚಂಗ್ರ ಲೋಯ್ರೆ ಹೀರೋ ಹೀರೋಯಿನ್ ಡೈಲಾಗ್ ಪಂಗಾಂಗ ಲೋಯ್ರೆ ಖನ್ಬದುದನಿ ಕಿತಂಗ್ ವಾನ ಪುರಕ್ಕನಿಬ ಅದುನ ಹೌಜಿಕ್ ಹಾಯ್ಗಿಬ ಫಿಲ್ಮ್ ಬೂಂಗ್ ಅದೇ ಅತೊಪ್ಪ ಕ್ಯಾ ಆಮಸು ಖರ ಲೈರೆಕೊ ಅದುಮಾಯಿನ ಪೊಟೆನ್ಶಿಯಲ್ಸೆ ಲೈಬನಿನ ಯಾಮ್ ಮುನ್ನ ಖಂದರಗ ಸ್ಟೋರಿ ಲೈನ್ಸು ಕಿತಂಗ್ ಚೇಂಜ್ ಲಾಗ ಮರಂದಿಕ ಮಣಿಪುರ್ಸೆ ಯಾಮ್ನ ಡೈವರ್ಸಿಟಿ ಅದೇ ಕಲ್ಚರ್ ಟ್ರೆಡಿಷನ್ಸ್ ಯಾಮ್ನ

ಪರಿ ಪರಿ ಪರಿ ನಂಗಮಯ ದ್ರೌಪದಿ ಅಸಿ ನೊಂದಿ ಕೌರಿ ಸೆಲುಕೋ ಮಪುಯ ಥಂಗ ತಕ್ಪಿರಬದ ಅಂಗಾಂಗ ಹರಾವು ಜರೇದು ಮಪುನ ಥಾದುಗುನು ಹೈರಂಬ ಕೌರೆಲ್ ಸಂದಿ ಅಂಗಾಂಗ ಬ ಪುರುಂ ಸಂದಿ ಅಂಗಾಂಗ ಬ ಅಂಗಾಂಗ ಥಾದು ಉರೇದು ಕರ್ಮತು.